0: ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್ ರೈನೋ ರೂಫಿಂಗ್ ವಿತಿನ್ ಹಂದುನ್ನಾ ದಿನ ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್ ಫೆಡ್ ವಿಸ್ತರ ಸಂಧಾ ಧಾತುನೈ ಅನುಹಯ ಅಮತನ
1: ಲಾಖಾಂಡ ರೇಡಿಯೋ ITN.

0: ಕೃಷಿ ಕ್ಷೇತ್ರದ ನವಪನಕ್ ಲಭಾದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಡತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಾಯ ಸಹನೆಯಾಗ್ತ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯ
1: ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವಯ ಇಹಲಮ ರೆಕವರ್ನೆ ಸಮಗಿನ್ ಸ್ಥಾವರ ತನ್ಪತು ಸಂದಹ ಇಹಲಮ ಪೊಲಿಯ ಆರ್ಡಿಬಿ ಬ್ಯಾಂಕುವೆನ್
2: ලොතරැයියේ පෙරලිකරන NLB මෙගා පව දැවන්ත මෙගා සුපිරි තෑග්ගට අමතරව රුපියල් කෝටියක පව සුපිරි තෑග්ග සහ ග්‍රෑන්ඩ් සුපිරි තෑග්ගට සුපිරි මෝටර රථයක් දිනන ලොකුම සුපිරි තෑග්ග දෙන එකම ලොතරැයිය NLB මෙගා පව ඔබත් අදම මිලදී ගන්නවා.

0: ಶ್ರಮ ಅನುಗ್ರಹಯ
1: ದೊರೆಯೇ ಪೆರಲಿಕರಣ ಎನ್ಎಲ್ ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರಥ ಎನ್ಎಲ್ ಬಿ ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದೀಕಾನು.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತಿಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಅಂತ. ಆದರೆ ಬೆದಾಗನ್ನ ಓನಮನ ಸತೆಯ ದಿನ ದವಾಲು ಏಕೆ
1: ಹತರ ಬೆದಾಗ. ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: FM 93.5, FM 93.7, La Khanda, Radio ITN.
1: ಹವಸತ್ತು ನಾಯಿ ವಿನಾಡಿ ದಾತಾಯಿ
2: ಲಾಂಕೆ ವಿಶ್ವಾಸ ದಿನ ಮಾಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿ ತಾಹರಿನ ದೆನ್ ನವನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿಮಿ ಅಂತ್ರೇಕ ಸಾಟಂಬರ್ ಹಿಮಿ ಕರುವಿಕು ಮನ್ನ ಅದುಮ ಅಮತನ್ನ ಬಿಂದು ಐಕೈಕೈ ಹತೈ ಹೈಸಿ ಹತ್ತನಮಯ ಪಾಂಸಿ ಹತ್ತನಮಯ ಪ್ರಧಾನ ಕಾರ್ಯಾಲಯ ನೋಮರ ತಿಸ್ಸಿಕ ಎಲ್ ಹೇನ ಪಾರವಹರ ಗಮ
0: ರೈತಾ ವಾಯ್ ಬೀಟ್ ಏಕಿಟ ಮಿಕ್ಸ್ ವೆನರ್

0: ಮಾಡಿದ ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್. ರೈನೋ ರೂಫಿಂಗ್ ವಿತಿನ್ ಹಂದುನ್ ಮಾಡಿದ ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್ ಫೆಡ್ ವಿಸ್ತರ ಸಂಧಾ ದಹತುನೈ ಅನುಹಯ ಅಮತನ.
1: ಮೋಟರ್ಸೈಕಲ್ ಲೋವೇ ಪಿರಲಿ ಕಾರ್ಯ ಟಿವಿಎಸ್ ಲಂಕಾವೇತಿ ನವೀನ ತಾಕ್ಷಣಿ ನಾ ಇಯಲಮ ಇಂಧನ ಕಾರ್ಯಕ್ಷಮತಾವೆ ನಿಪದವನ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಟಿವಿ ಡ್ಯೂಟಿ ನವೀನ ಉಪಾಂಗ ಸಹಿತ ಮೋಟರ್ಸೈಕಲ್ ಪೊಕಟ್ ಟಿಕೆಟ್ ದನಿನ ನೆತಿವ ಬಜೆಟ್ ಟಿಕೆಟ್ ಸೆಟ್ ವಿನ ಗಮನಟ ವೆಡೆಟ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಟಿವಿ ಡ್ಯೂಟಿ ಮೋಟರ್ಸೈಕಲ್ ಪೆದಲಮ ಬಲನ್ನ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಟಿವಿ ಡ್ಯೂಟಿ ಮೋಟರ್ಸೈಕಲ್ ವೆಡಿಮ ದುರ ದುವನ ಲಂಕಾವೇ ಮೋಟರ್ ಬೈಸಿಕಲ್ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್.
2: ಸತ್ಪುರಾ ಜಾತಿಯಕ್ಕೆ ವಿಶ್ವಾಸ ದೆಬು ಲೊದರೈಲೋವೇ ಕಿರುಳ ಮಹಾಜನ ಸಂಪದ ದನು ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
3: ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೇವೇಯ್ದ ರಾತ್ರಿ ದಹಯಟ ಲಕ್ಕಾಂಡ ಅಹನ್ನ ಜಾತಿಕ ಲೊದರೈ ಮಂಡಲೆಯ ಸೀನುಮ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಾಲ ಅದ ರಾತ್ರಿಯೇಮ ಒಬಟ ಕಿಯನ ಎಕ್ಕಮ ರೇಡಿಯೋವ ಲಕ್ಕಾಂಡ
4: ತಿಮಿರ
5: ಉಡಲ ಮತ್ತ ಅಧ್ಯಕ್ಷ
6: වගකීමෙන් වැඩ කරන්න.
4: ආදි මම වගකීමක් ඇතුව තමයි වැඩ කරේ. ඕක මගේ වැරද්දක් නෙමෙයි.
6: එහෙනම් දැන් කාගේද වැරද්ද?
4: නිකි නිකි.
5: සතියේ දිනවල රාත්‍රී 8:30ට ITN බලන්න.
7: සීනික තනි වෙලා.
5: Cool drive එකට.
8: ලක්කාන. Evening drive.

0: ಕಲೆ ಸೌಂದರ್ಯಾತ್ಮಕ ವಿಯಮನ ಸದಿಯ ದಹಾರ ಸದಿಯ ದಹಾರ
1: ಲಕ್ಕನ ಹಾಗೆನ ಆದರೆನ್ ಸಂದದಿಯ ದಹಾರ ಹಾಗೆನ ಉಪಯಿನ್ನಿ ರುಪಿಯಾಲ್ ಕೋಟಿ ಹತ್ತಲಿಸ್ ಹತ್ತಕ ಸುಪಿರಿ ತ್ಯಾಗ್ ಹಿಮ ಕಿಯೋಗಮ್ಮ ಮತಕ್ವೆನೆ ಲಂಕಾ ಲೊತರ ಇತಿಹಾಸ ದಮಂತಮ ಸುಪಿರಿ ತ್ಯಾಗ್ ದಿನಾದೊಂದು ವೆನ ಕೌರುತ್ ನೆವೇ ಮೆಗಾ ಪವರ್ ಲೊತರಯ್ಯನ್ ಇವಾಗಿಮ ತಮೈ ಮೇ ತ್ಯಾಗ್ಟ ಕಲಿನುತ್ ಲಂಕಾವೆ ಲೊಕುಮ ಸುಪಿರಿ ತ್ಯಾಗ್ ರುಪಿಯಾಲ್ ಕೋಟಿ ವಿಸಿ ತುನ್ನ ದಿನಾದೊಂದಿತ್ ಮೆಗಾ ಪವರ್ ಲೊತರಯ್ಯನ್ವ ತಮೈ ಲೊಕುಮ ತ್ಯಾಗಿ ತಿಯನ್ನ ಅಪ್ಪಿಲಂಗಾಯಿ ಕೆಲ ಕೌರು ಕೊಹುಮ ಕಿವ್ವತ್ ಲೊಕುಮ ಲೊಕು ತ್ಯಾಗಿ ದಿನಾದೊಂದಿ ಅಪ್ಪಮ ವಿತರೈ ಕ್ಯಾನ್ ಪುಳುವನ್ ಕಮ ತಿಯನ್ನೆ ಜಾತಿಕ ಲೊತರೈ ಮಂಡಲೇಟಮ ವಿತರೈ ಜೀವಿತೆ ಸಿಹಿನೇಟ ವಾಸನವೇ ಆಶೀರ್ವಾದ NLP ಸಂದತಿಯ ದಹಾರ ಆಗಿನ ಆದರೆ ನೊಬ್ಬ ಲಕ್ಕನ ತೆಕ್ಕ ಅದ ಸಂದತಿಯ ದಹಾರ ಪ್ರಸಂದರು ಹಮು ಭೀಮ ಶ್ರೀ ಜಯವರ್ಧನಪುರ ವಿಶ್ವವಿದ್ಯಾಲಯ ಸಿಂಗಲ ಸಹ ಜನ ಸನ್ನಿವೇದನ ಅಧ್ಯಯನ ಶ್ರೀ ಜ್ಯೇಷ್ಠ ಕಾರ್ತಿಕ ಆಚಾರ್ಯ ಆಚಾರ್ಯ ಹಂಸಮಾಲಾ ರೆಡ್ಡಿ ಕಹಪಲ ಸಮಕ ಅಪಿ ಹಿತ್ತಟ ದನೆನ ಗೀತ ಕೇಪ್ಯಾಕ್ ತೋರಗಿನ ತೀನು ಇಲ್ಲಂಗಟ ಹನ್ನ ಮುಗುದ ಮೇ ಅಪಿಟ ಹಿಮ ದನೆನವಾಗಿಲ್ಲ ಕ್ಯಾನ ಸಾಮಾನ್ಯ ಗ್ವನದಲ್ಲಿ ವೆಡಸಟಹನ ಕೊರೂಪಹನಿ ವೆಡಸಟಹನ ಕದಿ ವೇದಕ್ಕೆ ಅಹೋ ನಿವೇದಿಕಾವ ತಮಂಗೆ ಪೌದ್ಗಲಿಕತ್ವ ಇಸ್ಮತು ನೊಕಲ ಯುತು ಈಕೇನೆ ಅಪಿ ಜನಮಾಧ್ಯ ಹದಾರು ಆಯ್ದಿಟ್ಟು ಇಂಗಿನಗಿನ ತಿಯನ್ನೆ ಈ ಹ್ಯಾಂಗೀಮ್ ಗೀತೆ ತುಲ ತಿಯನ್ನ ಹ್ಯಾಂಗೀಮ್ ಅಪಿಟ ದನ್ನೋಟ್ ಈ ಹ್ಯಾಂಗೀಮ್ ಅಪಿ ಬೆದಾಗತ್ತ ನೋಟ್ ಅಪಿ ಪೌದ್ಗಲಿಕತ್ವ ಮೈಕ್ರೋಫೋನ್ ಏನ್ ಎಲಿಯಟ ಅರಗಿನ ನೊಯಾಯು ಚೋಕಿಲ್ ಬೈ ಥಿಂಗ್ ಈ ಕೊಚ್ಚರ ದೇವಲ್ ದನ ಉಗಿನ ತಿಬುನಾತ್ ಸಮಹಾರ ತ್ಯಾಂಗ್ವಲದಿ ಅಪಿಟವ ದನೆನವ ಮುಖದ ಮೇ ಅಪಿ ದುವಲ ನಿಸಾವೆನ್ ಹಿಮ ದಾನೆಯನ್ನೇ ಸಹ ಅಪಿಟಾತ್ ಈ ಅಧ್ಯಕ್ಷೇಮ ಬಹುಮ ಸಮೀಪವ ದಾನಿನವ ಅಪೇ ಪೌದ್ಗಲಿಕವ ಜೀವಿತೆ ದಾನಿನ ಅಧ್ಯಕ್ಷೇ ಮೆಕ್ ಶಶಿಕಾ ನಿಸಂಸಲ ಗಾನ ಕಣ ಗೀತೆ ತಮೇ ಅಪಿ ಯನ್ನೇ ಅಪಿ ವಿರಾಮೇಟ ಕಲೀನ್ ಅಹುವ ಗೀತೆ ಜಯಸನತ್ ನಂದಶ್ರೀ ಗಾನ ಕಲೆ ದುಳಿ ಕವೆನೋ ಎನ್ ಗೈವ ಗೀತೆ ಬಸ್ ಸೊಯಾ ಎನ್ನ ಮಿಗಿಲ್ಲಿ ತಾರಕಾ ಎಲಿ ಏಕೆ ತಮೇ ಕ್ಯೂ ತಾರಕಾ ಎಲಿ ಏನ ಮೇ ಗೀತೆಯದಿ ಶಶಿಕಾ ಕೇನವ ತರು ಒಲಟ ಪುಲುವಂದ ತಾರು ಎಲಿಯ ಸಗವಾದ
2: ಅಡಿಯ ಎಹೆನ್ನತಿ ಗೀತೆಯ ಮುನಿಕ ನಮ್ಮ ಅರ್ಥ ಅತ್ಯಕ್ಕ ಬಲನ ಕೊಟ್ಟ ಮಂಗ್ ಇತರವ ಅಪಿ ದೆಂಕಾಲ ಕಥಾ ಕಲ ಯುತು ದೇನ ತೇನ ಸಹ ಇತ ತುಂದರಗೆ ಪದ ರಚನಾ ಹಾಕಿದ್ರೆ ಮೇ ಗೀತೆ ತಂದು ನನ್ನ ಪಡುವ ಇತ್ತ ಮಂಗ್ ಕವಿಯ ಕೊಪಟ ಗನ್ನ ಕೆಮತಿ ಪ್ರಿಯಲಾಲ್ ಕೊಗ್ಗಲಗೆ ರಚನಾ ಕರಪು ಕಾಪಲ ಸೇಪಿಯನ್ ಕೃತಿಯೇ ಅವ್ಯ ನಮ್ಕಲ ತಿನ್ನ ದುಃಖ ಟೀಕಾ ಕೇಳ ಅಮ ಸುದ್ದೋದನ ಉನಾ ನಮ್ ಮಂಗ್ ಕರನ್ನ ಏಕಯ ಉಂಬೇ ಸಂಗವಾ ಅತುಲ್ ನುವರಿ ಪಿಟತ ರಂದವ ಮಿಸೋಕಯ ದುವೇ ಸಿದುಹತ್ ಪಲಾಯನ್ನಿತ್ ಸತುಟ ಉಪರಿಮ ರೇಕಯ ಇತಿಮ್ ಎಹೆನಾಂ ಸತುಟ ಎತ್ತೇ ದುಃಖ ಟಿಕಕ್ಕೆತಿ ದೇಕಯ ಮೇ ತಾತಕಿನೆ ತಮೈ ದುವಕಟ ಕಿಯನ್ನೆ ತುದ್ದೋದನ ತಾತಕಿನೆ ಏ ತಾತ್ತಾತ್ ಮುಖದ ಕರನ್ನೆ ದಾರು ದುಃಖ ಹಿಂದ ತಮಂಗೆ ಪೌಲ ರೆಕ ಗನ್ನ ಓನ್ನೆ ಹಿಂದ ತಮಗೆ ಕಮ ದಾರುವಾ ವೆನುವೆ ಕರನ್ನ ಪುಳುವಂ ಒಕ್ಕಮ ದೇವಲ್ ಕರನು ಪಿಟೇಕ ಕೊಯ್ ವಿಧಿಯಟ ಬಲಪೇವತ್ ಅಪೇಕ ಕೊಯ್ ವಿಧಿಯಟ ಅರ್ಥಕಥನೆ ಕರ ಏ ಕಿಯಪು ನಿಬಿತ್ತ ಕಿಯೋ ಕಿಯಪು ದೇವಲ್ ಕರ ಅದ್ರತ್ತೆ ಹೆಮ ಮೆನವ ಮೊನಿಕ ಕೌರು ಹರಿ ಕಿವತ್ತೆ ಹೆಮ ಮೆಹಮ ದೇವಾಲ್ ಮೆಹಮ ದೇವಾಲ್ ಕರನ್ನ ಕೇಳ ಏ ದೇವಾಲ್ ನೊಕ್ಕರ ಇನ್ನೇನೆ ಹೆಮೋಮ ತಿಂಗ್ ಪಸೆ ಗಣಂಗಣ್ಣ ತಿದಿನ ಮೊಕ್ಕರಿ ಉನ್ನೋತ್ ಎತ್ತನೇ ಆಪು ಸರ ಏ ದೇವಾಲ್ ಏ ಹಿಂದ ಮೇ ತಾತ್ತ ಕೇನೋ ಮಮ ಸುದ್ದೋದನು ಮಂಗ್ ಕರನ್ನೇ ಕಾಯ್ ಉಂಬೇನ್ ಸಂಗವಾ ಎತ್ತುಲು ನುವರಿ ಪಿಟತ ರಂದ್ರ ಮಿ ಸೋಕಿ ಸೋಕಿ ಕಿವೆ ಮಹಲುವೀಮ ರೆಡವೀಮ ಮರಣೇಟ ಪಾತ್ಯಮಕಿನ ಸೋಕ ಕಾರಣ ಸಿಯಲ್ಲವ ಪಿಟತ ರೆಂದೆವ ತಿಂಗ್ ಏ ಉನತ್ ದುವೇ ಸುಧುಹತ್ ಪಲಾ ಯನ್ನಿ
3: ಸತುಟ ಉಪರಿಮ ರೇಕ
2: ಏ ಸತುಟ ಉಪರಿಮ ಕ್ಯಾನೆ ಓಹುಟ ದರುವೇ ಕ್ಲಬಿಚ್ಚ ಹಿಂದ ಏ ಸತುಟ ತಾತ್ತ ಕೆನೆಕ್ ವಿಧಿಹೆಟ ತಮಂ ವಿಂದಪು ಸತುಟ ಸುದ್ದೋದನ ಜಿತವಾ ವಿಧಿಪು ಸತುಟ ಸಿಯಲುಮ ಪಿಯವರುನ್ ವಿಂದಿನ ಸತುಟ ನಿಲವಶೇನ್ ದರುವೆ ಕಿನ್ನಾಯ ಏಕೆ ಅನೆ ನೋನಿಲವಶೇನ್ ಕಿಟಿಯೋತ್ತೇಮ ಅಪಿ ಲೋಕೆ ನಮ್ ಕರ್ಲ ತಿಯನವನೆ ಅನಿಯಮಿನ್ ಹಂಬವೆನೇವ ಉನ ತಾತ್ತಲ ಭಯವೆನವ ಎಹೆಮ ನೋವಿಯ ತಿಯನ ದೇವಲ್ಲೊಂದನ ಏಕ ಸತುಟ ದಾಯಕ ತಿ ಏವಗೆ ವೆಲಾ ತಿಯದ್ದಿ ಮಿತ್ರ ಕಿಯನ್ನೇ ಕೈ ಇತಿಂಗ್ ಹೆ ನಮ್ ಸತುಟ ಎತ್ತೆ ದುಃಖ ಟಿಕಾ ಕೆತಿದೆ ದುಃಖ ತಿಯನೆ ಟಿಕಾಯ್ ಅನಿತ್ ಕಮ ಸತುಟ ಗುಡಾ ತಿನ ಸತುಟ ದುಃಖ ನೆತ್ತೇ ಮನೆ ಸತುಟ ತಿಯ ಸತುಟ ಗುಡಾ ತಿಯದ ಮೇ ಪಲಾ ಏಕ ದರಾಗಾನೆ ದತು ಏಕೆ ತಿನ ಅವಸಾನೆ ದೆಕಲ ಇತಿ ಮೇ ಗೀತೆ ಕಿಯನ್ನೆ ಅರುವಲ್ಟ ಪುಳುವಂ ಕಮಕ್ ನೇ ತರು ಎಲಿಯ ಸಂಗವನ್ನ ಮಲ್ ವಲ್ಟ ಪುಳುವಂ ಕಮಕ್ ನೇ ಮಲ್ ಸುವದ ವಲ ಕನ್ನ ಅಪಿಟ ಬಹ ಪುಂಚಿ ಮಲ್ ಕೆಕುಲಕ್ ಲೊಕ್ ವೆನಕೊಟ ಯೌವನಿಯಾಕ್ ವೆನಕೊಟ ಏಕ ಲೋಕೇನ್ ಸಂಗವನ್ನ ಬಹ අපිට අපේ ඇස් වහගන්න පුළුවන් කමක් නෑ. නුඹේ වෙනස පුළුවන්ද ලෝකයට සංගවන්න? ඉතින් ඇය දැරියක් තරුණියක් වෙනකොට ලෝකයේ ඇස් යොමු වෙනකොට අම්මල සතුට වෙනවා වගේම දුකකුත් තියෙනවා. ඒකයි කිව්වේ සතුට ඇත්තේ දුක ටිකක් ඇති දෙයකයි කියලා.
1: මගේ අර ආදරණීය දරුවන් මේ ගොඩක්ලට අපි මේ දකිනවනේ, මගේ දුව පුතා ලස්සනට අන්දවලා ලස්සන ඡායාරූපයක් අරගෙන මේ ඒ සතුට තමන්ගේ හිතමිතුරන් එක බෙදා හදාගන්න අන්තර්ජාලයට ෆොටෝ එකක් එකතු කරනවා. දැන් අර ගොඩක් තැන්වලදී අපි දකිනවා ලස්සනට ඇඳුම් අඳපු දුවගේ මූණට ලොකු මලක් දාලා තමයි අම්මලා මේ ෆොටෝස් අප්ලෝඩ් කරන්නේ. මේ අන්තර්ජාලයේ සිදුවෙන විවිධාකාර වූ අපිට දරාගන්න බැරි තරම් ඛේදනීයක
2: අවභාවිතා වෙනවා. මොකද ඒ තරම්ම මේ සමාජය පිරියලා මිනිස්සුගේ හිත් විකෘති වෙලා කාමාතුර ඇස්වලින් මේ පුංචි දරුවෙක් දිහාවත් බලන්න පුළුවන් සංගමයෙන් තියෙන හිතක් ඇහැක් අපේ සමාජයේ නෑ. හැබැයි ඒ හැමෝමත් කාගේරි අම්ම කෙනෙක්ගේ දරුවෙක් වෙලා ඉන්න ඇති. තමන්ටත් ඒ වගේම දරුවෝ ඉන්න ඇති. තමන්ට ඒ වගේ සහෝදරියෝ ඉන්න ඇති. හැබැයි එහෙම වුණා වුණත් ඔවුන් තවම බලන්නේ අර කියන කාමයෙන් සහ මේ ජරාජීන වෙච්ච කුණු වලින් වෙච්ච ඇස් දෙකින්. ඒ නිසා අම්මලට බය වෙන්න වෙලා තියෙනවා. උඹේ ඇස් දුවනවා දඟකාර ඇස් දිගේ, අපේ පා දුවනවා නුඹේ පා ගිය මගේ. දුවෙක් වුණත් පුතෙක් වුණත් අම්මලට තාත්තලට පස්සේ නොආ ඉන්න බෑ. දැන් අපි සංසන්දනය කරනවනේ බටහිර රටවල් එක්ක. ඒ රටවල් වලට දරුවන්ට එළියට යන්න පුළුවන්. අරක මේක අම්මලට පස්සේ යන්න ඕනේ නෑ කිව්වා උනත් මොනිකා. අපිට අමතක වෙන දේ තමයි අපි ඉන්නේ ලංකාවේ කියලා. ඒ රටවල් වල එහෙම වෙන්නේ, ඒ රටවල් වල සංස්කෘතිය සමාජයේ මිනිස්සු හිතන ආකල්ප සියල්ලම වෙනස් වෙලා. අපේ ආකල්ප වෙනස් වෙන්නේ නැහැ. අපේ මිනිස්සු එන්න එන්නම මිනිස්සුගේ හිත මේ විදිහට ජරා ජීර්ණ සරව නලලා කුණු වෙන තත්ත්වයට පත් වුණාට පස්සේ අපි අර විදිහ අම්මල තාත්තලා පස්සේ නොගින් ඉන්න කියන්න බෑ. ඒ නිසා අම්මලට තාත්තරට දරුවන් දිහා නොබලා ඉන්න බැරි වෙනවා මොනිකා. ඒ හිත හැමතිස්සෙම වන්නන පොතේ පිටු අතරේද නොඹ කතාව සංගවන්නේ. අපිට නොකිය ඉන්න මේ කතාව ඉවර වෙන්නේ කොතනින්ද? ඔබ කාමාතුරයට පාපකාරී මිනිහෙකුට, ඒ කියන්නේ දැන් අද වෙනකොට මද්රාවය වලට ඇබ්බැහි වෙලා, ඒ සියල්ල ගැන අම්මලා තාත්තලා නොතක හිටියොත් තමන්ගේ දරුවා යන්නේ හොඳ මාර්ගයේ නෙමෙයි. හැම තැනම ඉන්නේ මිනිස්සු මිනිස්සු විදිහට නෙමෙයි, මේ පුංචි දරුවන්ව හොඳ මාර්ගයට ගන්නවට වැඩිය නරක මාර්ගයට ගන්න අයගේ මේ ලෝකේ පිරීලා තියෙන්නේ. එතනදී දුවෙද්ද පුතෙද්ද කියලා ආධාර නැහැ, වේදනාව දැනෙන්නේ ඒ හැදු වැඩු අම්මලා තාත්තලාට විතරයි. ඒ හින්දා පරිස්සමෙන් දුවේ පුතේ